0: You are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.
1: Radio Sai now brings you a special broadcast in Kannada.
2: ಓಂ ಶ್ರೀ ಸಾಯಿರಾಮ್. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ದಿವ್ಯ ಚರಣ ಅರವಿಂದಗಳಿಗೆ ಭಕ್ತಿಪೂರ್ವಕ ನಮನಗಳು. ಸಾಯಿರಾಮ್ ಪ್ರಿಯ ಸೋದರ ಸೋದರಿಯರೇ, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋಮದ್ಭಕ್ತ ಸಮೇ ಪ್ರಿಯ. ಯಾವುದೇ ಅಪೇಕ್ಷೆಯಿಲ್ಲದವನು, ಪರಿಶುದ್ಧನು, ದಕ್ಷನು, ನಿಸ್ಪೃಹನು, ತಟಸ್ಥನು, ಚಿಂತೆ ಇಲ್ಲದವನು, ಕರ್ತೃತ್ವ ಅಭಿಮಾನವಿಲ್ಲದವನು ಆದ ಭಕ್ತನು ನನಗೆ ಪ್ರಿಯನು ಅಂತ ಭಗವದ್ಗೀತೆಯ 12ನೇ ಅಧ್ಯಾಯವಾದ ಭಕ್ತಿಯೋಗದಲ್ಲಿ ಭಗವಂತನು ನಿಜವಾದ ಭಕ್ತನ ಲಕ್ಷಣಗಳನ್ನು ಹೇಳುತ್ತಾ ಅಂತಹ ಭಕ್ತನು ತನಗೆ ಪರಮ ಪ್ರಿಯನೆಂದು ಅರ್ಜುನನಿಗೆ ಹೇಳುತ್ತಾನೆ. ಈ ಲಕ್ಷಣಗಳು ಇದ್ದಲ್ಲಿ ಜೀವನವು ಶಾಂತಿಯುತವೂ ಪ್ರೇಮಮಯವೂ ಆಗುತ್ತದೆ. ಯುದ್ಧದ ಪ್ರಾರಂಭದಲ್ಲಿ ಅರ್ಜುನನಿಗಾಗಿದ್ದ ಮಾನಸಿಕ ಒತ್ತಡ ಅಥವಾ ಮಾನಸಿಕ ಉದ್ವೇಗವನ್ನು ಹೋಗಲಾಡಿಸುವ ಉದ್ದೇಶದಿಂದ ಶ್ರೀಕೃಷ್ಣನು ಯುದ್ಧಭೂಮಿಯಲ್ಲಿ ಗೀತೆಯನ್ನು ಬೋಧಿಸಿದ ಅಲ್ಲವೇ. ನಾವುಗಳೂ ಸಹ ಶರೀರವೆಂಬ ಈ ಕ್ಷೇತ್ರದಲ್ಲಿ ಒಳಿತು ಕೆಡುಕು, ಸುಖ ದುಃಖಗಳು ಮುಂತಾದ ದ್ವಂದ್ವಗಳೊಂದಿಗೆ ಯುದ್ಧ ಮಾಡಬೇಕಾಗಿದೆ. ಅರ್ಜುನನಂತೆಯೇ ನಾವು ಸಹ ಒತ್ತಡ ಅಥವಾ ಮಾನಸಿಕ ಉದ್ವೇಗಕ್ಕೆ ಒಳಗಾಗುವ ಸಂದರ್ಭಗಳು ಬಹಳ ಹೆಚ್ಚು. ಇದನ್ನೇ ಆಂಗ್ಲ ಭಾಷೆಯಲ್ಲಿ ಸ್ಟ್ರೆಸ್ ಅಥವಾ ಟೆನ್ಷನ್ ಅಂತ ಹೇಳ್ತಾರೆ. ಈ ಒತ್ತಡ ಅಥವಾ ಉದ್ವೇಗಕ್ಕೆ ದೇಶಕಾಲಗಳು ಕಾರಣವಲ್ಲ, ನಮ್ಮ ಮಾನಸಿಕ ಸ್ಥಿತಿಯೇ ಇದಕ್ಕೆ ಕಾರಣ. ನಾವು ದಿನನಿತ್ಯದ ಜೀವನದಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಲು ಅನೇಕ ಕಾರಣಗಳು, ಅವುಗಳಲ್ಲಿ ಕೆಲವನ್ನು ಹೇಳಬಹುದು. ಅಹಂಕಾರ, ಅಹಂ ಆಕಾರ, ನಾನು ಎನ್ನುವ ಶರೀರಾಭಿಮಾನ, ಇನ್ನೂ ಬೇಕೆಂಬ ಆಸೆ, ಸಮಯ ಪ್ರಜ್ಞೆಯ ಅಭಾವ, ಯಥಾಸ್ಥಿತಿಯನ್ನು ಸ್ವೀಕರಿಸದಿರುವುದು, ಶಕ್ತಿ ಸಾಮರ್ಥ್ಯಗಳನ್ನು ಮೀರಿ ಮಹತ್ಕಾರ್ಯವನ್ನು ಸಾಧಿಸುವ ಆಸೆ, ನಮ್ಮ ನಿರೀಕ್ಷೆಗೆ ಕೆಲಸಗಳು ನೆರವೇರದಿದ್ದಾಗ,

0: ಸಂದರ್ಭಗಳು ಘಟನೆಗಳು ನಮ್ಮ ಕೈ ಮೀರಿದಾಗ, ಭಯ ಆತಂಕ ಹತಾಶೆಗಳಿಗೆ ಬಲಿಯಾದಾಗ, ಇಂತಹ ಹತ್ತಾರು ಸಂದರ್ಭಗಳಲ್ಲಿ ನಾವು ಮಾನಸಿಕ ಉದ್ವೇಗಕ್ಕೆ ಒಳಗಾಗ್ತೀವಿ. ಭಾವೋದ್ವೇಗಕ್ಕೆ ಒಳಗಾದ ವ್ಯಕ್ತಿಯು ತನ್ನನ್ನು ತಾನೇ ಹತೋಟಿಯಲ್ಲಿಟ್ಟುಕೊಳ್ಳಲಾರದಷ್ಟು ಬಲಹೀನನಾಗ್ತಾನೆ. ಅಳುವುದು, ಖಿನ್ನತೆ ಅಂದರೆ ಡಿಪ್ರೆಷನ್, ನಿರುತ್ಸಾಹ, ವಿನಾಕಾರಣ ಕೋಪಗೊಳ್ಳುವುದು, ಇತರರನ್ನ ನಿಂದಿಸುವುದು ಹಾಗೂ ಹಿಂಸಿಸುವುದು, ತನ್ನನ್ನು ತಾನೇ ಹಿಂಸಿಸಿಕೊಳ್ಳುವುದು ಮುಂತಾದವು ಈ ಉದ್ವೇಗದ ಪರಿಣಾಮಗಳು. ಇದರಿಂದಾಗಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವೂ ಕೆಡುತ್ತದೆ. ಪ್ರತಿಯೊಂದು ಜೀವಿಯೂ ತನಗರಿವಿಲ್ಲದೆಯೇ ಎಲ್ಲರಲ್ಲಿಯೂ ಇರುವ ಏಕತ್ವವನ್ನು ಕಾಣುವ ಆತ್ಮ ಸಾಕ್ಷಾತ್ಕಾರದ ಗುರಿಯತ್ತ ಸಾಗುತ್ತಿದೆ. ಹಾಗೆ ನೋಡಿದರೆ ಎಲ್ಲರೂ ಸಾಧಕರೇ, ಆದರೆ ಅದರ ಅರಿವು ತುಂಬಾ ಜನರಿಗೆ ಇರುವುದಿಲ್ಲ. ಸ್ವಾಮಿಯವರ ಬಳಿಗೆ ಆಕರ್ಷಿತರಾಗಿರುವ ನಾವೆಲ್ಲರೂ ಆಧ್ಯಾತ್ಮಿಕ ಸಾಧಕರೇ ಎನ್ನುವುದನ್ನು ನಾವು ಮರೆಯಬಾರದು. ಸ್ವಾಮಿಯವರ ಭಕ್ತರಾದ ನಾವು ಸ್ವಾಮಿಯವರು ತಮ್ಮ ವಿವಿಧ ದಿವ್ಯೋಪನ್ಯಾಸಗಳಲ್ಲಿ ಹೇಳಿರುವ ಹಿತವಚನಗಳನ್ನು ಬೋಧನೆಗಳನ್ನು ಸಾಧ್ಯವಾದಷ್ಟು ಆಚರಣೆಗೆ ತರುವ ಪ್ರಯತ್ನ ಮಾಡಬೇಕು. ಯಾರು ಎಷ್ಟೇ ಹೇಳಿದರು ಅಥವಾ ಕೇಳಿದರು, ಮನಸ್ಸು ಪ್ರಫುಲ್ಲತೆಯಿಂದ ಇರಬೇಕಾದರೆ ನಮ್ಮ ದೃಢ ಸಂಕಲ್ಪ ಮತ್ತು ಸ್ವಪ್ರಯತ್ನ ಬಹಳ ಮುಖ್ಯ. ಭಾವೋದ್ವೇಗಕ್ಕೆ ಒಳಗಾದಾಗ ಅದು ಕೇವಲ ಆ ವ್ಯಕ್ತಿಯನ್ನಷ್ಟೇ ಅಲ್ಲದೆ ಸುತ್ತಲಿನ ಇತರರ ಮೇಲೂ ತನ್ನ ದುಷ್ಪರಿಣಾಮವನ್ನು ಬೀರುತ್ತದೆ. ಭಕ್ತನ ಮನಸ್ಸಿನ ಏರಿಳಿತಗಳು ಕಡಿಮೆ. ಮಾನಸಿಕ ಸಮತ್ವ ಭಕ್ತಿಯ ಲಕ್ಷಣ. ಬದುಕಿನಲ್ಲಿ ಬರುವ ಏರಿಳಿತಗಳಿಗೆ ವಿಚಲಿತರಾಗಬಾರದು. ಏನೇ ಬರಲಿ ಎದುರಿಸುವ ಧೈರ್ಯವಿರಬೇಕು. ಸೋಲು ಒಂದು ಪಾಪ, ಅದು ನಮ್ಮ ನಂಬಿಕೆಯನ್ನು ಒರೆಹಚ್ಚುವ ಪರೀಕ್ಷೆ ಎಂದು ಪರಿಗಣಿಸಬೇಕು. ಅದಕ್ಕೆ ತಕ್ಕ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು. ಜೀವನದ ಸಂದರ್ಭಗಳು ಘಟನೆಗಳು ಯಾವುದೇ ತೋರಿಸಿಕೊಂಡರೂ ಅದನ್ನು ಸ್ವೀಕರಿಸಬೇಕು. ಅದನ್ನು ಎದುರಿಸಿ ಕಾಳಗ ಮಾಡಬಾರದು. ಪ್ರತಿ ಸಲವೂ ನಾವು ಸನ್ನಿವೇಶಗಳನ್ನು ಬದಲಿಸಲು ಸಾಧ್ಯವಾಗುವುದಿಲ್ಲ. ಆದರೆ ನಮ್ಮ ವಿಚಾರಧಾರೆಯನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಬಹುದು. ಇದಕ್ಕಾಗಿ ನಾವು ಸ್ವಾಮಿಯವರ ಮೊರೆ ಹೊಕ್ಕರೆ ಅವರು ತಮ್ಮ ದಿವ್ಯೋಪನ್ಯಾಸಗಳಿಂದ ನಮ್ಮನ್ನು ಸಂತೈಸುತ್ತಾರೆ ಹಾಗೂ ಮಾರ್ಗದರ್ಶನ ಮಾಡುತ್ತಾರೆ. ಈಗ ಸತ್ಯಸಾಯಿ ಸ್ಪೀಕ್ಸ್ನ ವಿವಿಧ ಸಂಪುಟಗಳಿಂದ ಸಂದರ್ಭಾನುಸಾರವಾಗಿ ಆಯ್ದುಕೊಳ್ಳಲಾದ ಹಿತೋಪದೇಶಗಳನ್ನು ಅವರು ಹೇಳಿರುವಂತೆಯೇ ತಮ್ಮ ಮುಂದಿಡುವ ಪ್ರಯತ್ನ ಮಾಡಲಾಗಿದೆ. ಸ್ವಾಮಿ ಹೇಳ್ತಾರೆ, ಲೈಫ್ ಈಸ್ ಎ ಚಾಲೆಂಜ್, ಮೀಟ್ ಇಟ್. ಜೀವನ ಒಂದು ದ್ವಂದ್ವ ಯುದ್ಧ, ಎದುರಿಸಿ. ಲೈಫ್ ಈಸ್ ಎ ಗೇಮ್, ಪ್ಲೇ ಇಟ್. ಜೀವನ ಒಂದು ಆಟ, ಆಡಿ. ಲೈಫ್ ಈಸ್ ಎ ಡ್ರೀಮ್, ರಿಯಲೈಸ್ ಇಟ್. ಜೀವನ ಒಂದು ಕನಸು, ಸ್ಪಷ್ಟವಾಗಿ ಗ್ರಹಿಸಿ. ಲೈಫ್ ಈಸ್ ಲವ್, ಲಿವ್ ಇಟ್. ಜೀವನ ಪ್ರೇಮಮಯ, ಅದನ್ನು ಜೀವಿಸಿ ಅಂತ. ಪ್ರಪಂಚ ಒಂದು ರಂಗಭೂಮಿಯಂತೆ, ಜನರೆಲ್ಲರೂ ಆ ನಾಟಕದಲ್ಲಿ ನಟನಟಿಯರು. ನಮ್ಮ ಎಲ್ಲ ಅಭಿನಯಗಳು, ನಾಶವಾಗುವ ಶರೀರಗಳು ಹಾಗೂ ಅವಿನಾಶಿ ಆತ್ಮಗಳನ್ನು ತನ್ನ ಹತೋಟಿಯಲ್ಲಿಟ್ಟಿರುವ ಭಗವಂತನ ಇಚ್ಛೆಯಿಂದ ಈ ಪ್ರಪಂಚವು ಪ್ರೇರಿತವಾಗಿದೆ. ಆದ್ದರಿಂದ ನಾವು ಯಾವುದೇ ದೌರ್ಬಲ್ಯ ಅಥವಾ ಹೇಡಿತನಕ್ಕೆ ಒಳಗಾಗದೆ ನಮ್ಮ ಪಾತ್ರಗಳನ್ನು ನಿರ್ವಹಿಸಬೇಕು. ಅರ್ಜುನ ಯುದ್ಧಭೂಮಿಯಲ್ಲಿ ದೌರ್ಬಲ್ಯ ಹಾಗೂ ಹೇಡಿತನವನ್ನು ತೋರಿಸಿ ಮಾನಸಿಕ ಉದ್ವೇಗಕ್ಕೆ ಒಳಗಾದಾಗ ಅರ್ಜುನನ ನೈತಿಕ ಹಾಗೂ ಆಧ್ಯಾತ್ಮಿಕ ಹೇಡಿತನದ ಬಗ್ಗೆ ದಂಡಿಸುತ್ತಾನೆ ಶ್ರೀಕೃಷ್ಣ. ಸ್ವಾಮಿ ಹೇಳ್ತಾರೆ, ಮಾನಸಿಕ ದೌರ್ಬಲ್ಯ ಮತ್ತು ಹೇಡಿತನ ಇರುವವರೆಗೂ ನೀನು ಏನನ್ನೂ ಸಾಧಿಸಲಾರೆ. ಭಾವನಾವಶರಾಗುವುದನ್ನು ಮತ್ತು ದೇಹಭಾವವನ್ನು ಬಿಡಬೇಕು. ದೇಹಭಾವವಿರುವವರೆಗೂ ಆಧ್ಯಾತ್ಮಿಕ ಹೇಳಿತನವನ್ನು ಬಿಡಲು ಸಾಧ್ಯವಿಲ್ಲ. ನೀವು ಅವಿನಾಶಿ ಆತ್ಮದ ದೃಷ್ಟಿಯಲ್ಲಿ ನೋಡಲಾರಂಭಿಸಿದಾಗಲೇ ನಿಮ್ಮ ಭಾವನಾತ್ಮಕ ದೌರ್ಬಲ್ಯ ಮತ್ತು ಹೇಳಿತನವನ್ನು ಬಿಡಲು ಸಾಧ್ಯವಾಗುತ್ತದೆ. ಭೌತಿಕ ದೇಹವು ಪಂಚಭೂತಗಳಿಂದಾಗಿರುವುದು. ಅದು ಎಂದಿದ್ದರೂ ನಾಶವಾಗುವುದೇ. ಒಳಗಿರುವ ದೇಹಿ ಅಥವಾ ಆತ್ಮ ಹುಟ್ಟು ಸಾವುಗಳಿಲ್ಲದ್ದು. ಈ ಆತ್ಮ ಹಾಗೂ ಪರಮಾತ್ಮ ಮೂಲಭೂತವಾಗಿ ಒಂದೇ ಆಗಿದೆ, ವ್ಯತ್ಯಾಸವೇ ಇಲ್ಲ ಎನ್ನುವಂತಹ ಮಾತುಗಳನ್ನು ಹೇಳಿ ಶ್ರೀಕೃಷ್ಣ ಅರ್ಜುನನನ್ನು ಯುದ್ಧಕ್ಕೆ ಹುರಿದುಂಬಿಸುತ್ತಾನೆ. ಯುದ್ಧದ ಹಿನ್ನೆಲೆ ಎಲ್ಲಾ ಸೂತ್ರಧಾರಿಯಾದ ಶ್ರೀಕೃಷ್ಣನಿಗೇ ಗೊತ್ತು, ಪಾತ್ರಧಾರಿಗಳಾಗಿ ಯುದ್ಧ ಸನ್ನದ್ಧರಾದ ವೀರರಿಗೆ ಇದು ತಿಳಿಯದು. ಹಾಗೆಯೇ ಪಾತ್ರಧಾರಿಗಳಾದ ನೀವು ನಿಮ್ಮ ಪಾತ್ರಗಳನ್ನು ಈ ಭೂಮಿ ಎನ್ನುವ ರಂಗ ಮಂಟಪದ ಮೇಲೆ ನಿರ್ವಹಿಸುತ್ತಿದ್ದೀರಿ. ನಿಮಗೆ ಕೇವಲ ನಾಟಕದ ಸ್ವಲ್ಪ ಭಾಗವೇ ಗೊತ್ತು, ಭಗವಂತನಿಗೆ ಪೂರ್ಣವಾಗಿ ನಾಟಕದ ಯೋಜನೆ ಗೊತ್ತು. ನಿಮಗೆ ಆ ಯೋಜನೆ ಗೊತ್ತಾಗಬೇಕಾದರೆ ಭ್ರಾಂತಿಯಿಂದ ತುಂಬಿರುವ ಮಾಯೆ ಎಂಬ ಪರದೆಯ ಹಿಂದೆ ಬಂದು ನಾಟಕದ ನಿರ್ದೇಶಕನಾದ ಭಗವಂತನನ್ನು ಸಂಪರ್ಕಿಸಿದಾಗಲೇ ನಾಟಕದ ಪೂರ್ತಿ ಚಿತ್ರಣದ ಆಂತರ್ಯದ ಅರಿವು ಮೂಡುತ್ತದೆ. ನೀವೇ ಆಗ ಹೊಗಳುತ್ತೀರಾ ಎಂದಿದ್ದಾರೆ ಸ್ವಾಮಿ. ಪ್ರತಿದಿನ ನೀವು ಬೆಳಗ್ಗೆ ಎಚ್ಚರಗೊಂಡಾಗ ದೇವರು ನಿಮಗೆ ಕೊಟ್ಟಿರುವ ಪಾತ್ರವನ್ನು ಸಮರ್ಪಕವಾಗಿ ನಿರ್ವಹಿಸುವಂತಾಗಲು ಪ್ರಾರ್ಥಿಸಿ. ರಾತ್ರಿ ಮಲಗುವ ಮೊದಲು ಗ್ರೀನ್ ರೂಮ್ಗೆ ಹೋಗ್ತಿದ್ದೀನಿ ಅಂತ ಭಾವಿಸಿ. ಆದರೆ ನಿಮ್ಮ ವೇಷ ಹಾಗೇ ಇರಲಿ, ಬದಲಿಸಬೇಡಿ. ನಿಮ್ಮ ಪಾತ್ರ ಇನ್ನೂ ಮುಗಿದಿಲ್ಲದೇ ಇರಬಹುದು. ನಿಮಗೆ ವೇಷ ಬದಲಿಸುವ ಅನುಮತಿಯನ್ನು ನಿರ್ದೇಶಕ ಕೊಟ್ಟಿಲ್ಲದಿರಬಹುದು. ಮರುದಿನ ನೀವು ಮತ್ತೆ ರಂಗಸ್ಥಳವನ್ನು ಪ್ರವೇಶಿಸಬೇಕಾಗಬಹುದು. ಆದ್ದರಿಂದ ನಿಮ್ಮನ್ನು ನೀವೇ ಭಗವಂತನಿಗೆ ಒಪ್ಪಿಸಿಕೊಳ್ಳಿ. ಆತನೇ ಬರೆದಿರುವ ನಾಟಕವಾದ್ದರಿಂದ ನಿಮ್ಮ ಪಾತ್ರ ಎಲ್ಲಿಯವರೆಗೆ ಇರುತ್ತದೆಂದು ಆತನಿಗೇ ಗೊತ್ತು. ನಿಮ್ಮ ಕೆಲಸ ಕೇವಲ ನಿಮ್ಮ ಪಾತ್ರದ ನಟನೆಯನ್ನು ಮುಗಿಸಿ ವಿರಮಿಸುವುದು. ಸ್ವಾಮಿಯವರ ಈ ಉಪಮಾನದಂತೆ ನಡೆದುಕೊಂಡಲ್ಲಿ ಭಾವೋದ್ವೇಗಕ್ಕೊಳಗಾಗುವ ಸಂಭವವೇ ಇಲ್ಲ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ. ಕರ್ಮ ಮಾಡುವುದಷ್ಟೇ ನಮ್ಮ ಕೆಲಸ, ಅದರ ಫಲಾಫಲಗಳ ಬಗ್ಗೆ ಚಿಂತಿಸುವ ಅಗತ್ಯವಾಗಲಿ ನಾನು ಮಾಡಿದೆನೆಂಬ ಸಂಘವಾಗಲಿ ಬೇಡ ಎನ್ನುತ್ತಾನೆ ಶ್ರೀಕೃಷ್ಣ. ಹಾಗೆಯೇ ಮಮ ಮಾಯಾ ದುರತ್ಯಯ ಎನ್ನುತ್ತಾನೆ ಶ್ರೀಕೃಷ್ಣ. ಅಂದರೆ ಚಿತ್ತಗೋಚರವಾದ ಈ ಪ್ರಪಂಚವು ಅವನದೇ ಕೈಚಳಕ, ಅವನದೇ ಲೀಲೆ, ಅವನದೇ ಮಾಯೆ. ಈ ಮಾಯಾಪತಿಯನ್ನು ನೋಡಬೇಕು, ಮೂಲ ಮತ್ತು ವಾಸ್ತವತೆಯನ್ನರಿಯಬೇಕೆಂದು ಬಯಸುವವರಿಗೆ ಈ ಪ್ರಪಂಚವೊಂದು ತರಬೇತಿ ಭೂಮಿಕೆ ಮತ್ತು ಸ್ಫೂರ್ತಿಯಾಗುತ್ತದೆ. ಈ ಚಿತ್ತಗೋಚರವಾದ ಪ್ರಪಂಚ ನನ್ನ ಒಂದು ಆಟ. ನೀವು ಈ ಭ್ರಮೆಯಿಂದ ಆಟದ ಕಡೆಗೆ ಹೆಚ್ಚು ಗಮನ ನೀಡದೆ ಲೇಖಕನಾದ ಆ ಪ್ರಭುವನ್ನು ನೋಡುವ ಆಸೆಯನ್ನು ವಹಿಸಬೇಕು. ಈ ಪ್ರಪಂಚದ ಆಟವನ್ನು ಅವನ ಲೀಲೆ, ಅವನದೇ ರಂಗಭೂಮಿ ಎಂದು ನೀವು ಭಾವಿಸಿದಾಗ ನೀವು ಅಡ್ಡದಾರಿ ಹಿಡಿಯುವ ಮಾತೇ ಇಲ್ಲ. ರಂಗಭೂಮಿಯ ಪರಿಣಾಮಗಳು ಹಾಗೂ ತಂತ್ರಗಳಿಗೆ ನೀವು ವಿಚಲಿತರಾಗುವುದಿಲ್ಲ. ಈ ನಾಟಕ ನಿಜವೆಂದು ಭಾವಿಸುವ ಭ್ರಮೆಗೂ ಬೀಳುವುದಿಲ್ಲ. ಇದು ಕೇವಲ ರಂಗಮಂಟಪದಲ್ಲಿ ಇರುವವರಿಗೆ ಮಾತ್ರ ಎಂಬ ಸತ್ಯವನ್ನರಿಯುತ್ತೀರಿ ಎನ್ನುತ್ತಾರೆ ಸ್ವಾಮಿ. ಎಂದಿದ್ದರೂ ಒಂದು ದಿನ ಜೀವನದ ಆಟವನ್ನು ಮುಗಿಸಿ ಪರದೆಯ ಹಿಂದೆ ಹೋಗಲೇಬೇಕು. ಅಷ್ಟರೊಳಗಾಗಿ ನಮ್ಮ ಪಾತ್ರಗಳನ್ನು ಸರಿಯಾಗಿ ನಿರ್ವಹಿಸಿ ನಿರ್ದೇಶಕನ ಮೆಚ್ಚುಗೆಯನ್ನು ಪಡೆಯೋಣ ಅಲ್ಲವೇ? ತಾತ್ಕಾಲಿಕವಾದ ಸುಖ, ಯಶಸ್ಸು, ಅದೃಷ್ಟ, ಸಂಪಾದಿಸುವುದು, ನಷ್ಟ ಹೊಂದುವುದು ಮುಂತಾದ ತಿಳಿಗೇಡಿ ಆಟಗಳಲ್ಲಿ ನಿಮ್ಮ ಶಕ್ತಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ಕೃತಕ ಆನಂದಕ್ಕಾಗಿ ಅಡ್ಡದಾರಿಗಳಲ್ಲಿ ನಡೆದು ಹಾದಿ ಬಿಟ್ಟು ಹೋಗದೆ ನೇರವಾಗಿ ಆತ್ಮ ಸಾಕ್ಷಾತ್ಕಾರವೆಂಬ ರಾಜಮಾರ್ಗದಲ್ಲಿ ನಡೆದು ನಿತ್ಯಾನಂದವನ್ನು ಹೊಂದಿರಿ. ಇದಕ್ಕಾಗಿ ನೀವು ಎಲ್ಲವನ್ನೂ ಬಿಟ್ಟು ಹೋಗುವ ಅಗತ್ಯವಿಲ್ಲ. ಆಧ್ಯಾತ್ಮಿಕ ಪ್ರಯಾಣವು ಪರಸ್ಪರ ದಯೆ, ಅನುಕಂಪ, ಸಹಾನುಭೂತಿ, ಸಹಾಯ, ಸೇವೆಗಳಿಂದ ಕೂಡಿರಬೇಕು. ಇವುಗಳನ್ನು ಸಮಾಜಕ್ಕಾಗಿಯೇ ಪೋಷಿಸಿ ಸಮಾಜಕ್ಕಾಗಿಯೇ ಉಪಯೋಗಿಸಬೇಕೆಂಬ ಉದಾತ್ತ ಭಾವನೆ ಇರಬೇಕು. ನಮ್ಮ ಜೀವನದ ಆಟವನ್ನು ಮಹಾಭಾರತದ ಯುದ್ಧಕ್ಕೆ ಹೋಲಿಸಬಹುದು. ಒಂದು ಪಕ್ಷದಲ್ಲಿ ದುಷ್ಟರಾದ ಕೌರವರು, ಮತ್ತೊಂದರಲ್ಲಿ ಧರ್ಮಶೀಲರಾದ ಪಾಂಡವರು. ಯುದ್ಧದ ಅಂತ್ಯದವರೆಗೂ ಶ್ರೀಕೃಷ್ಣ ಧರ್ಮಶೀಲರಿಗೆ ಮಾರ್ಗದರ್ಶಕನಾಗಿದ್ದ. ಭಗವಂತನಿಗೆ ಸಂಪೂರ್ಣ ಶರಣಾಗತರಾಗಿದ್ದ ಪಾಂಡವರು ಯುದ್ಧದಲ್ಲಿ ವಿಜೇತರಾದರು. ದುಷ್ಟ ಸ್ವಭಾವದವರಾದ ಕೌರವರಾದರೋ ತಮ್ಮ ಒಬ್ಬೊಬ್ಬ ಮುಖಂಡರನ್ನೂ ಕಳೆದುಕೊಂಡು ಸೋತರು. ಹಾಗೆಯೇ ದುಷ್ಟಗುಣಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಒಂದು ಪಕ್ಷವಾದರೆ, ಸತ್ಯ ಸದ್ಗುಣಗಳು, ಅನುದ್ವೇಗ, ಅಹಿಂಸೆ, ಪ್ರೇಮ ಇವು ಮತ್ತೊಂದು ಪಕ್ಷದಲ್ಲಿ. ದೇಹವೇ ಯುದ್ಧ ಭೂಮಿ. ಒಂದು ಪಕ್ಷದಲ್ಲಿ ಸದ್ಗುಣಗಳೇ ಮುಖಂಡ, ಮತ್ತೊಂದು ಪಕ್ಷದಲ್ಲಿ ಬದಲಾಗುವ ಪ್ರಾಪಂಚಿಕ ಆಸೆಗಳು, ಉದ್ವೇಗ ಮುಂತಾದವು ಮುಖಂಡರುಗಳು. ಯಾರು ಪ್ರಾಪಂಚಿಕ ಪಕ್ಷ ವಹಿಸುತ್ತಾರೋ ಅವರು ಮಾನಸಿಕ ಒತ್ತಡ, ಮಾನಸಿಕ ಹಾಗೂ ದೈಹಿಕವಾದ ರೋಗಗಳಿಂದ ಬಳಲುತ್ತಾ ಸೋಲನ್ನನುಭವಿಸುತ್ತಾರೆ. ಯಾರು ಬದಲಾವಣೆಯಿಲ್ಲದ ಸನಾತನವಾದ ಪರಮಾತ್ಮನನ್ನು ನಂಬಿ ಅವನ ಮುಂದಾಳತ್ವದಲ್ಲಿ ಶ್ರದ್ಧೆಯಿಡುತ್ತಾರೋ ಹಾಗೂ ತಮ್ಮ ಕರ್ತವ್ಯ ಕರ್ಮವನ್ನು ಮಾಡುತ್ತಾರೋ ಅವರು ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಜೀವನದ ಈ ಯುದ್ಧದಲ್ಲಿ ಒಳ್ಳೆಯ ಕೆಟ್ಟ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ದ್ವಂದ್ವಗಳು ಜೀವನದಲ್ಲಿ ಅನಿವಾರ್ಯ. ನಮ್ಮ ದೇಹದಲ್ಲಿ ಶುದ್ಧ ರಕ್ತನಾಳಗಳು ಹಾಗೂ ಮಲಿನ ರಕ್ತನಾಳಗಳೆರಡೂ ಇವೆ. ಇವು ಇರುವುದರಿಂದಲೇ ದೇಹವು ಸಮರ್ಪಕವಾಗಿ ತನ್ನ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಹಾಗೆಯೇ ನಮ್ಮ ಮನೆಗಳಲ್ಲಿ ಶುದ್ಧ ನೀರಿಗಾಗಿ ನಲ್ಲಿ ಅಥವಾ ಕೊಳಾಯಿಗಳಿವೆ ಹಾಗೂ ಮಲಿನವಾದ ನೀರನ್ನು ಮನೆಯಿಂದ ಹೊರಹಾಕಲು ಚರಂಡಿ ವ್ಯವಸ್ಥೆಯೂ ಇದೆ. ಒಳ್ಳೆಯ ಕೆಟ್ಟದ್ದು ಎರಡೂ ಇರುವುದೇ ಜೀವನ. ಸಮತ್ವಂ ಯೋಗ ಮುಚ್ಚತೆ ಎನ್ನುತ್ತದೆ ಭಗವದ್ಗೀತೆ. ಕಷ್ಟ ಸುಖಗಳೆರಡನ್ನೂ ಸಮಾನ ದೃಷ್ಟಿಯಿಂದ ಸ್ವೀಕರಿಸಿದಾಗ ಭಾವೋದ್ವೇಗಗಳಿಗೆ ಒಳಗಾಗದೆ ಜೀವನವೆಂಬ ಆಟವನ್ನು ಶಾಂತಿಯುತವಾಗಿ ಆಡಬಹುದು. ಆತ್ಮದೃಷ್ಟಿಯಿಂದ ನೋಡಿದರೆ ಒಳ್ಳೆಯ ಮತ್ತು ಕೆಟ್ಟದ್ದೆನ್ನುವುದೆಲ್ಲ ಕೇವಲ ಇಂದ್ರಿಯ ಗೋಚರವಾದದ್ದು, ಇದೊಂದು ಮಾನಸಿಕ ದೌರ್ಬಲ್ಯ, ಅದು ಪೂರ್ಣವಲ್ಲ ಎಂಬ ಸತ್ಯದ ಅರಿವಾಗುತ್ತದೆ. ಒಂಟಿಯಾಗಿರಲಿ ಅಥವಾ ಜನರ ನಡುವೆ ಉದ್ವೇಗಕ್ಕೊಳಗಾಗುವ ಪರಿಸ್ಥಿತಿಯಲ್ಲಿರಲಿ, ಭಗವಂತನ ಸ್ಮರಣೆ ಮಾಡುತ್ತಾ ಆಂತರಿಕ ಪ್ರಶಾಂತತೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು ಅಭ್ಯಾಸ ಮಾಡಿಕೊಳ್ಳಬೇಕು. ಬುದ್ಧಿವಂತರಾದವರು ತಮ್ಮ ಕರ್ತವ್ಯಗಳನ್ನು ವಿವೇಚನೆ, ಶ್ರದ್ಧೆ ಹಾಗೂ ನಿರ್ಲಿಪ್ತ ಭಾವದಿಂದ ಮಾಡಬೇಕು. ನಿಮ್ಮ ಸಹಜ ವ್ಯಕ್ತಿತ್ವ ಪ್ರವೃತ್ತಿಗೆ ತೊಂದರೆಯಾಗದಂತೆ ನಿಮ್ಮ ಪಾತ್ರಗಳನ್ನು ವಹಿಸಿ. ಗೊತ್ತು ಗುರಿ ಇಲ್ಲದೆ ಪ್ರಪಂಚದ ಹುಚ್ಚು ಹೊಳೆಯ ಪ್ರಭಾವ ನಿಮ್ಮ ಮೇಲೆ ಆಗದಂತೆ ಎಚ್ಚರಿಕೆ ವಹಿಸಿ. ಕರ್ಮಗಳನ್ನು ಮಾಡಿ. ನಿಮ್ಮ ಕರ್ತವ್ಯವನ್ನು ನೀವು ತಪ್ಪಿಸಿಕೊಳ್ಳುವಂತಿಲ್ಲ. ಲಾಭ ನಷ್ಟ, ಜಯ ಅಪಜಯ, ಹೊಗಳಿಕೆ ತೆಗಳಿಕೆ ಮುಂತಾದ ದ್ವಂದ್ವಗಳಿಗೆ ಚಿಂತಿತರಾಗದೆ ಕರ್ತವ್ಯ ಕರ್ಮವನ್ನು ಶ್ರದ್ಧೆಯಿಂದ ಮಾಡಿ. ಗೀತೆಯಲ್ಲಿ ಭಗವಂತ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂದರೆ, ಅನನ್ಯವಾದ ಮನಸ್ಸಿನಿಂದ ಯಾರು ನನ್ನನ್ನು ಚಿಂತನೆ ಮಾಡುತ್ತಾರೋ ಅಂತಹ ನಿತ್ಯ ಯುಕ್ತರ ಯೋಗಕ್ಷೇಮವನ್ನು ನಾನೇ ವಹಿಸಿಕೊಳ್ಳುತ್ತೇನೆ ಎಂದು ಆಶ್ವಾಸನೆ ನೀಡುತ್ತಾನೆ ಭಗವಂತ. ಮಾಮನುಸ್ವರ ಯುಧ್ಯಚ, ಮಾಮನುಸ್ಮರ ಯುಧ್ಯಚ, ಜೀವನದ ಯುದ್ಧವನ್ನು ಭಗವಂತನ ಸ್ಮರಣೆ ಮಾಡುತ್ತಾ ಮಾಡಿ. ನಾನು ಬರೀ ಕಷ್ಟ ನಷ್ಟಗಳಿಗೆ ಪಾತ್ರನಾಗಿದ್ದೇನೆ ಎಂದು ನಕಾರಾತ್ಮಕವಾಗಿ ಅಂದುಕೊಂಡಾಗಲೇ ದುಃಖವು ನಮ್ಮ ಮೇಲೆ ತನ್ನ ಪರಿಣಾಮವನ್ನು ಬೀರುತ್ತದೆ. ನೀವು ಕೇಳಿದ್ದನ್ನು ಕೊಡದೆ ನಿಮಗೆ ಅವಶ್ಯಕವಾದದ್ದನ್ನು ಮಾತ್ರ ಕೊಡುವ ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿತೇ ತೇಷು ಚಾಪ್ಯಹಂ ಅಂದರೆ, ಎಲ್ಲ ಜೀವರಾಶಿಗಳಲ್ಲೂ ನಾನು ಸಮಾನನಾಗಿದ್ದೇನೆ. ನನಗೆ ಯಾರ ಮೇಲೂ ದ್ವೇಷವೂ ಇಲ್ಲ, ಪ್ರೀತಿಯೂ ಇಲ್ಲ. ಆದರೆ ಭಕ್ತಿಪೂರ್ವಕವಾಗಿ ನನ್ನನ್ನು ಭಜಿಸುವವರಲ್ಲಿ ನಾನಿರುತ್ತೇನೆ, ನನ್ನಲ್ಲಿ ಅವರಿರುತ್ತಾರೆ ಎಂದು ಭಗವಾನ್ ಶ್ರೀಕೃಷ್ಣ ಭಕ್ತರಿಗೆ ಭರವಸೆ ನೀಡುತ್ತಾನೆ. ಈ ಕಲಿಯುಗದಲ್ಲಂತೂ ನಾಮಸ್ಮರಣೆಯೇ ಮುಕ್ತಿಗೆ ಸಾಧನ ಎಂದು ಹೇಳಲಾಗಿದೆ. ಹಿಂದಿನ ಯುಗಗಳಲ್ಲಾದರೂ ಘೋರವಾದ ಕಠಿಣ ತಪಸ್ಸನ್ನು ಮಾಡಬೇಕಾಗಿತ್ತು. ಒಮ್ಮೆ ಋಷಿಗಳೆಲ್ಲರೂ ಒಟ್ಟಾಗಿ ಸೇರಿ ವೇದವ್ಯಾಸರ ಬಳಿಗೆ ಬಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಯಾವ ಯುಗ ತುಂಬಾ ಅನುಕೂಲಕರವಾಗಿದೆ ಎಂದು ಕೇಳಿದಾಗ ವ್ಯಾಸರು, ಓ, ಕಲಿಯುಗದಲ್ಲಿ ಹುಟ್ಟುವವರು ಎಷ್ಟು ಅದೃಷ್ಟವಂತರು. ಕಲಿಯುಗದಲ್ಲಿ ಭಗವಂತನ ಕೃಪೆಯನ್ನು ಪಡೆಯುವುದು ತುಂಬಾ ಸುಲಭ, ಕೇವಲ ನಾಮಸ್ಮರಣೆಯಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಉದ್ಗಾರ ತೆಗೆದು ಹೇಳಿದರಂತೆ. ವೈಯಕ್ತಿಕವಾಗಿ ನಾಮಸ್ಮರಣೆ ಮಾಡಬೇಕಾದರೆ ಮೌನವಾಗಿ ಜಪಮಾಲೆ ಹಿಡಿದು ಅಥವಾ ಲಿಖಿತ ಜಪ ಮಾಡಬಹುದು. ಆದರೆ ಭಕ್ತರು ಒಟ್ಟಾಗಿ ಸೇರಿ ನಾಮಸ್ಮರಣೆ ಮಾಡಬೇಕಾದರೆ ಒಟ್ಟಾಗಿ ಭಜನೆಗಳನ್ನು ಹಾಡುತ್ತಾ ಮಾಡಬೇಕಾಗುತ್ತೆ. ಸ್ವಾಮಿ ಹೇಳ್ತಾರೆ, ಭಜನೇ ನಾ ಭೋಜನಮ್ಮಂತ, ಅಂದರೆ ಭಜನೇನೇ ನನ್ನ ಊಟ ಅಂತ. ಇಂತಹ ಮಹತ್ವವನ್ನು ಪಡೆದಿರುವ ನಾಮಸ್ಮರಣೆ ಅಥವಾ ನಾಮಯೋಗದ ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು, ಇದರ ಉದ್ದೇಶ, ಇದರಿಂದಾಗುವ ಪ್ರಯೋಜನಗಳು ಹಾಗೂ ಸಾಯಿ ಭಜನೆಗಳ ಅದ್ವಿತೀಯತೆ, ಈ ನಾಲ್ಕು ಅಂಶಗಳ ಬಗ್ಗೆ ಪ್ರಸ್ತುತ ನಾವು ತಿಳಿಯೋಣ. ಮೊದಲನೆಯದಾಗಿ ಆಧ್ಯಾತ್ಮಿಕ ಪ್ರಾಮುಖ್ಯತೆ. ನಾವು ಭಜನೆಗಳನ್ನು ಹಾಡುವಾಗ ಅದು ಮುಗಿದ ನಂತರ ಈ ಶ್ಲೋಕವನ್ನು ಕೊನೆಯಲ್ಲಿ ಹೇಳ್ತೀವಿ. ಅಸತೋಮಾ ಸದ್ಗಮಯ, ತಮಸೋಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ನಾಮ ಸಂಕೀರ್ತನೆಯ ಆಧ್ಯಾತ್ಮಿಕ ಪ್ರಾಮುಖ್ಯತೆ ಈ ಶ್ಲೋಕದಲ್ಲಡಗಿದೆ. ಅಂದರೆ ಸತ್ಯವನ್ನರಿತು ಪ್ರಾಪಂಚಿಕ ಕತ್ತಲೆಯಿಂದ ದಿವ್ಯತ್ವದ ಬೆಳಕಿನಡೆಗೆ ಪಯಣಿಸಿ ಮೃತ್ಯುವಿನಿಂದ ಪಾರಾಗಿ ಭಗವಂತ ಅಥವಾ ಪರಬ್ರಹ್ಮನಲ್ಲಿ ಲೀನವಾಗುವುದು. ಹೀಗೆ ಜೀವಾತ್ಮನು ಪರಮಾತ್ಮನಲ್ಲಿ ಒಂದಾಗಿ ತಾನೇ ತಾನಾಗುವುದಕ್ಕೆ ಯೋಗ ಅಂತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 18 ಅಧ್ಯಾಯಗಳಲ್ಲಿ 18 ಯೋಗಗಳನ್ನು ವಿವರಿಸುತ್ತಾನೆ. ಅವುಗಳಲ್ಲಿ ಮುಖ್ಯವಾದವು ಭಕ್ತಿಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗ. ಇವು ಮುಕ್ತಿಯನ್ನು ಪಡೆಯಲು ಮಾರ್ಗಗಳು. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸ್ವಭಾವಕ್ಕನುಗುಣವಾಗಿ ಭಕ್ತಿ ಅಥವಾ ಜ್ಞಾನ ಅಥವಾ ಕರ್ಮ ಮಾರ್ಗವನ್ನು ಅನುಸರಿಸಬಹುದು. ಈ ಮೂರೂ ಮಾರ್ಗಗಳ ಗಮ್ಯ ಒಂದೇ. ಸ್ವಾಮಿಯವರು ಈ ಮೂರೂ ಮಾರ್ಗಗಳಿಗೂ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಆದರೆ ಭಕ್ತಿಯೋಗ ಅಥವಾ ನಾಮಯೋಗಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಅನ್ನಬಹುದು. ಪೂಜೆ, ಸ್ತೋತ್ರ, ಜಪ ಮತ್ತು ಧ್ಯಾನ ಇವು ಭಕ್ತಿಯೋಗದ ಹಂತಗಳು. ಈ ಹಂತಗಳನ್ನು ಭಕ್ತರಾದವರು ಶ್ರದ್ಧೆ ನಂಬಿಕೆಗಳಿಂದ ಕ್ರಮವಾಗಿ ಏರಿದಾಗ ಮನೋಲಯವಾಗಿ ಆತ್ಮಜ್ಞಾನ ಉಂಟಾಗಿ ಭಕ್ತನು ಭಗವಂತನಲ್ಲಿ ಒಂದಾಗ್ತಾನೆ. ಪೂಜೆ ಅಂದರೆ ಇಷ್ಟ ದೈವವನ್ನು ಆವಾಹನೆ ಮಾಡಿ ಸ್ನಾನಪಾನಾದಿಗಳನ್ನು ಅರ್ಪಿಸಿ ಆರಾಧನೆ ಸೇವೆಗಳನ್ನು ಸಲ್ಲಿಸುವುದು. ಸ್ತೋತ್ರ ಅಂದರೆ ಕೀರ್ತನೆ, ಸಂಕೀರ್ತನೆ ಹಾಗೂ ನಾಮಸ್ಮರಣೆಗಳ ಮೂಲಕ ಭಗವಂತನನ್ನು ಹಾಡಿ ಹೊಗಳಿ ಪ್ರಶಂಸಿಸುವುದು. ಈ ಎರಡು ಹಂತಗಳಲ್ಲಿ ಮನಸ್ಸು ಬಹಿರ್ಮುಖವಾಗಿರುತ್ತೆ. ಮೂರನೇದು ಜಪ ಅಂದರೆ ಮೌನವಾಗಿ ಭಗವನ್ನಾಮವನ್ನು ಉಚ್ಚರಿಸುವುದು ಅಥವಾ ಬರೆಯುವುದು. ಧ್ಯಾನ, ಇಲ್ಲಿ ಮನಸ್ಸು ವಿಚಲಿತವಾಗದಂತೆ ಸದಾ ಎಚ್ಚರಿಕೆ ವಹಿಸುವುದು ಅಥವಾ ಮನಸ್ಸನ್ನು ಒಂದೇ ವಿಷಯದಲ್ಲಿ ಸ್ಥಿರಪಡಿಸುವುದು. ಈ ಎರಡು ಹಂತಗಳಲ್ಲಿ ಜಪ ಮತ್ತು ಧ್ಯಾನದಲ್ಲಿ ಮನಸ್ಸು ಅಂತರ್ಮುಖವಾಗಿರುತ್ತೆ. ಸ್ವಾಮಿ ಹೇಳ್ತಾರೆ, ಪೂಜಾ ಕೋಟಿ ಸಮಂ ಸ್ತೋತ್ರಂ, ಸ್ತೋತ್ರ ಕೋಟಿ ಸಮಂ ಜಪ, ಜಪಕೋಟಿ ಸಮಂ ಧ್ಯಾನಂ, ಧ್ಯಾನ ಕೋಟಿರ್ ಮನೋಲಯ ಅಂತ. ಆದ್ದರಿಂದ ಮನೋಲಯ ಅಥವಾ ಮನೋನಾಶವೇ ಎಲ್ಲ ಯೋಗಗಳ ಹಾಗೂ ಮಾರ್ಗಗಳ ಏಕೈಕ ಉದ್ದೇಶ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋಹೋ, ಮಾನವನ ಬಂಧ ಮೋಕ್ಷಗಳಿಗೆ ಮನಸ್ಸೇ ಕಾರಣ ಎಂದು ಹೇಳಲಾಗಿದೆ. ನಾಮಸ್ಮರಣೆ ಅಥವಾ ನಾಮಯೋಗ ಭಕ್ತಿಯೋಗವೇ ಆಗಿದೆ. ಇದು ಆತ್ಮ ಸಾಕ್ಷಾತ್ಕಾರಕ್ಕೆ ಮುಖ್ಯ ಮತ್ತು ಸುಲಭ ಮಾರ್ಗ. ನಾಮಸ್ಮರಣೆಗೆ ಇರೋ ಮಹತ್ವವನ್ನ ಶ್ರೀ ಪುರಂದರದಾಸರು ಹೀಗೆ ಹೇಳ್ತಾರೆ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಅಂತ ದೇವರಿಗೇ ಸವಾಲೊಡ್ಡಿ ಹೆಮ್ಮೆಯಿಂದ ನಾಮಸ್ಮರಣೆಯ ಹೆಗ್ಗಳಿಕೆಯನ್ನ ಹಾಡಿ ಹೊಗಳುತ್ತಾರೆ. ಈ ನಾಮ ಸಂಕೀರ್ತನೆ ಅಥವಾ ನಾಮಸ್ಮರಣೆಯಲ್ಲಿ ನಾಲ್ಕು ವಿಧಗಳಿವೆ: ಭಾವ ಸಂಕೀರ್ತನೆ, ಗುಣ ಸಂಕೀರ್ತನೆ, ಲೀಲಾ ಸಂಕೀರ್ತನೆ ಮತ್ತು ನಾಮ ಸಂಕೀರ್ತನೆ. ಭಾವ ಸಂಕೀರ್ತನೆಯಲ್ಲಿ ಆರು ಭಾವಗಳಿವೆ: ದಾಸ್ಯ ಭಾವ, ಶಾಂತ ಭಾವ, ಸಖ್ಯ ಭಾವ, ಅನುರಾಗ ಭಾವ, ವಾತ್ಸಲ್ಯ ಭಾವ ಹಾಗೂ ಮಧುರ ಭಾವ. ದಾಸ್ಯಭಾವಕ್ಕೆ ಹನುಮಂತ, ಶಾಂತಭಾವಕ್ಕೆ ಭೀಷ್ಮ, ಸಖ್ಯಭಾವಕ್ಕೆ ಅರ್ಜುನ, ಅನುರಾಗಕ್ಕೆ ಗೋಪಿಕೆಯರು, ವಾತ್ಸಲ್ಯಕ್ಕೆ ಯಶೋದೆ ಹಾಗೂ ಮಧುರ ಭಾವಕ್ಕೆ ರಾಧೆ, ಇವರುಗಳನ್ನ ಉದಾಹರಣೆ ಕೊಡಬಹುದು. ಗುಣ ಸಂಕೀರ್ತನೆ, ಭಗವಂತನ ಗುಣಗಾನ ಮಾಡಿ ಭಾವಾತೀತವಾದ ಆತ್ಮಾನಂದವನ್ನ ಪಡೆಯೋದು. ಲೀಲಾ ಸಂಕೀರ್ತನೆಯಲ್ಲಿ ಭಗವಂತನ ದಯೆ, ಧೈರ್ಯ, ಸಾಮರ್ಥ್ಯ ಹಾಗೂ ಜ್ಞಾನಗಳನ್ನ ಆಯಾ ಅವತಾರಗಳಲ್ಲಿ ಮಾಡಿದ ಲೀಲೆಗಳನ್ನ ಹಾಡಿ ಹೊಗಳೋದು. ಇನ್ನು ನಾಮ ಸಂಕೀರ್ತನೆ, ಇಲ್ಲಿ ಭಗವಂತನ ವಿವಿಧ ನಾಮಗಳನ್ನ ನಿರಂತರವೂ ಸ್ಮರಿಸುವುದು. ಹೀಗೆ ಗುಣಾತೀತನೂ ಭಾವಾತೀತನೂ ಆದ ಭಗವಂತನನ್ನ ಭಾವಗಳು ಹಾಗೂ ಗುಣಗಳನ್ನೊಳಗೊಂಡಂತೆ ಉಪಾಸಿಸುವುದು, ಇದನ್ನೇ ಸಗುಣೋಪಾಸನೆ ಅಂತಾರೆ. ಭಗವದ್ಗೀತೆಯ ಭಕ್ತಿಯೋಗದಲ್ಲಿ ಅರ್ಜುನ ಸಗುಣೋಪಾಸನೆ ಮತ್ತು ನಿರ್ಗುಣೋಪಾಸನೆ ಇವೆರಡರಲ್ಲಿ ಯಾವುದು ಶ್ರೇಷ್ಠ ಎಂದು ಶ್ರೀಕೃಷ್ಣನನ್ನ ಪ್ರಶ್ನೆ ಮಾಡ್ತಾನೆ. ಆಗ ಕೃಷ್ಣ, ಮಯ್ಯಾವೇಶ್ಯ ಮನೋಯೇಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾ ತೇಮೇಯುಕ್ತ ತಮಾಮತಾಹ. ಅಂದರೆ ಯಾರು ನನ್ನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿ ಶ್ರದ್ಧೆಯಿಂದ ನನ್ನ ಸಗುಣ ರೂಪವನ್ನು ಎಡೆಬಿಡದೆ ಭಜಿಸುತ್ತಾರೆಯೋ ಅವರೇ ಶ್ರೇಷ್ಠರು ಎಂದು ಹೇಳಿ, ನಿರ್ಗುಣೋಪಾಸನೆ ದೇಹಾಭಿಮಾನವಿರುವವರಿಗೆ ಕಷ್ಟ ಎಂದು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ. ನಾಹಂ ವಾಸಾಮಿ ವೈಕುಂಠೆ ಯೋಗಿನಾಂ ಹೃದಯೇನ ಚ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಎಂತ. ನಾನು ವೈಕುಂಠದಲ್ಲಾಗಲಿ ಅಥವಾ ಯೋಗಿಗಳ ಹೃದಯದಲ್ಲಾಗಲಿ ವಾಸವಾಗಿಲ್ಲ. ನನ್ನ ಭಕ್ತರು ಎಲ್ಲಿ ನನ್ನ ನಾಮಸ್ಮರಣೆ ಅಥವಾ ಗಾಯನ ಮಾಡುತ್ತಾರೋ ಅಲ್ಲಿ ನಾನಿರ್ತೇನೆ ಅಂತ ಮಹಾವಿಷ್ಣು ದೇವರ್ಷಿ ನಾರದರಿಗೆ ಹೇಳ್ತಾರೆ. ಇದರಿಂದ ನಮಗೆ ನಾಮಸ್ಮರಣೆಯ ಹಿರಿಮೆ ಅಥವಾ ಪ್ರಾಮುಖ್ಯತೆ ಏನು ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ. ನಾಮರೂಪಗಳು ಒಂದೇ ನಾಣ್ಯದ ಎರಡು ಮುಖಗಳಂತೆ, ಒಂದನ್ನು ಬಿಟ್ಟು ಮತ್ತೊಂದಿರಲು ಸಾಧ್ಯವೇ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ನಾಮ ಸಾಧನೆಯಿಂದ ಭಗವಂತನಲ್ಲಿ ಲೀನರಾದ ಅನೇಕ ಭಕ್ತರೂ ಇದ್ದಾರೆ. ಇವರಲ್ಲಿ ತ್ಯಾಗರಾಜರು, ಚೈತನ್ಯ ಮಹಾಪ್ರಭುಗಳು, ಮೀರಾಬಾಯಿ, ಜಯದೇವ, ಗೌರಾಂಗ, ತುಕಾರಾಮ್, ರಾಮದಾಸರು, ಪುರಂದರದಾಸರು, ಕನಕದಾಸರು, ಇನ್ನೂ ಮುಂತಾದವರಿದ್ದಾರೆ. ನವವಿಧ ಭಕ್ತಿಯ ಹಂತಗಳಾದ ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸ್ನೇಹಂ ಮತ್ತು ಆತ್ಮನಿವೇದನಂ. ಈ ಹಂತಗಳಲ್ಲಿ ಕೀರ್ತನೆ ಮತ್ತು ನಾಮಸ್ಮರಣೆಗಳಿಗೆ ಎರಡನೇ ಮತ್ತು ಮೂರನೇ ಸ್ಥಾನಗಳಿವೆ. ಕೀರ್ತನೆ ಮತ್ತು ನಾಮಸ್ಮರಣೆಗಳನ್ನ ಹೃತ್ಪೂರ್ವಕವಾಗಿ, ದೃಢ ನಂಬಿಕೆ ಹಾಗೂ ಆತ್ಮವಿಶ್ವಾಸದಿಂದ, ಉತ್ಸಾಹದಿಂದ ಕೈಗೊಂಡು ಭಕ್ತಿಯಿಂದ ಕರೆದಾಗ ಭಗವಂತನು ಭಕ್ತರಿಗಾಗಿ ನಾಮರೂಪಗಳನ್ನು ಧರಿಸಿ ಬರ್ತಾನೆ. ಇನ್ನುಳಿದ ಹಂತಗಳನ್ನು ಏರಿಸುವುದು ಖಂಡಿತ. ನಾಮಸ್ಮರಣೆಯ ಉದ್ದೇಶ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದು. ಆತ್ಮ ಸಾಕ್ಷಾತ್ಕಾರದ ಈ ನಾಮಸ್ಮರಣೆಯಲ್ಲಿ ತೊಡಗಿರುವ ಭಕ್ತರ ನಡತೆಯಲ್ಲಿ ಕ್ರಮೇಣ ಪ್ರಗತಿ ಹೊಂದಿ ಅಂತಃಕರಣ ಶುದ್ಧಿಯಾಗಬೇಕು. ಉದಾಹರಣೆಗೆ, ಒಂದು ಪಾತ್ರೆಯಲ್ಲಿ ಮಲಿನವಾದ ನೀರಿದೆ. ಆ ನೀರಿನೊಳಕ್ಕೆ ಸತತವಾಗಿ ಪರಿಶುದ್ಧವಾದ ನೀರನ್ನು ಸುರಿತಾ ಇದ್ರೆ ಅದರಲ್ಲಿರುವ ಮಲಿನವಾದ ನೀರು ಕೊಚ್ಚಿ ಹೋಗಿ ಶುದ್ಧವಾದ ನೀರು ಶೇಖರವಾಗುವಂತೆ, ಸತತವಾದ ನಾಮಸಾಧನೆಯಿಂದ ನಮ್ಮ ಮನಸ್ಸೆಂಬ ಪಾತ್ರೆಯಲ್ಲಿರುವ ಮಲಿನ ಭಾವಗಳು, ಆಲೋಚನೆಗಳೆಲ್ಲ ಕೊಚ್ಚಿ ಹೋಗಿ ಚಿತ್ತ ಶುದ್ಧಿಯಾಗುತ್ತದೆ. ತ್ರಿಕರಣ ಶುದ್ಧಿಯೇ ಆಧ್ಯಾತ್ಮಿಕ ಪ್ರಗತಿಗೆ ಮೊದಲ ಸೋಪಾನವಾದ್ದರಿಂದ ಮನಸ್ಸಿನಲ್ಲಿ ಏಳುವ ತುಚ್ಛ ಆಲೋಚನೆಗಳು, ಆಡುವ ಮಾತುಗಳು ಮತ್ತು ಮಾಡುವ ಕೆಲಸಗಳ ಬಗ್ಗೆ ಜಾಗರೂಕರಾಗಿರಬೇಕು. ನಮ್ಮ ಆಲೋಚನೆಗಳು, ಮಾತುಗಳು ಹಾಗೂ ಕೆಲಸಗಳು ಇತರರಿಗೆ ನೋವನ್ನುಂಟು ಮಾಡಬಾರದು. ನಾಮ ಸಾಧನೆ ಕೇವಲ ಆತ್ಮ ಸಾಕ್ಷಾತ್ಕಾರಕ್ಕೆ ಹೊರತು ಹಾಡೋದರಲ್ಲಿ ಪಡೆದಿರುವ ಸಾಧನೆ ಹೆಗ್ಗಳಿಕೆಗಳ ಪ್ರದರ್ಶನಕ್ಕಾಗಿ ಅಲ್ಲ. ನಮ್ಮ ಪ್ರಗತಿಗಾಗಿ ಮಾಡುವ ಈ ನಾಮಸ್ಮರಣೆಯಲ್ಲಿ ನಾಮಗಳ ಅರ್ಥ ಮತ್ತು ನಿಗೂಢತೆಗಳನ್ನು ಧ್ಯಾನಿಸಬೇಕು. ನಾಮವು ರೂಪದಲ್ಲಿ ಲೀನವಾಗಿ ಮನಸ್ಸು ನಿಶ್ಚಲವಾಗಿ ಆತ್ಮದಲ್ಲಿ ಲೀನವಾಗಬೇಕು. ಸಂಕೀರ್ತನೆಯಿಂದ ನಮ್ಮಲ್ಲಿ ಪ್ರೇಮದ ವೈಶಾಲ್ಯತೆಯು ವಿಸ್ತಾರಗೊಂಡು ಅದು ಎಲ್ಲರನ್ನೂ ಒಳಗೊಳ್ಳಬೇಕು. ನಾಮ ಸಂಕೀರ್ತನೆ ಪಾಪಗಳು, ವಾಸನೆಗಳು ಅಂದರೆ ಹಿಂದಿನ ಜನ್ಮಗಳ ಕರ್ಮಶೇಷಗಳು ಮತ್ತು ದುಷ್ಟ ಸಂಸ್ಕಾರಗಳನ್ನು ಹೋಗಲಾಡಿಸುತ್ತದೆ. ಪ್ರೇಮ ಶ್ರದ್ಧೆಗಳನ್ನು ಹೆಚ್ಚಿಸಿ ಅಹಂಕಾರವನ್ನು ಹೋಗಲಾಡಿಸುತ್ತದೆ. ಇದು ಆಧ್ಯಾತ್ಮಿಕ ಮಹಾಶಕ್ತಿಯನ್ನುಂಟು ಮಾಡಿ ಹೃದಯ ಶುದ್ಧಿಯಾಗಿ ಸಮಾಧಿಗೆ ಒಯ್ಯುತ್ತದೆ ಹಾಗೂ ಇಡೀ ಮಾನವ ಜನಾಂಗಕ್ಕೆ ಹಾಗೂ ಇಡೀ ಪ್ರಪಂಚಕ್ಕೆ ಚೇತೋಹಾರಿಯಾಗಿ ಶಾಂತಿಯನ್ನು ನೀಡುತ್ತದೆ. ಇನ್ನು ನಾಮಸ್ಮರಣೆಯ ಪ್ರಯೋಜನಗಳೇನು ಅನ್ನೋದನ್ನು ತಿಳಿಯೋಣ. ಮಾನವೀಯ ಗುಣಗಳಿಗಿಂತಲೂ ರಾಕ್ಷಸ ಪ್ರವೃತ್ತಿಗಳೇ ಹೆಚ್ಚಾಗಿರುವ ಈ ಕಲಿಯುಗಕ್ಕೆ ನಾಮ ಸಾಧನೆಯೊಂದೇ ಆಧ್ಯಾತ್ಮಿಕ ಗುರಿ ಮುಟ್ಟಿಸುವ ಸಾಧನ ಎಂದು ನಮ್ಮ ಸದ್ಗ್ರಂಥಗಳು ಸಾರ್ತಾ ಇವೆ. ಈ ಕಲಿಯುಗಕ್ಕೆ ನಾಮದಲ್ಲಿಯ ಶ್ರದ್ಧೆಯನ್ನ ಪುನಃ ಸ್ಥಾಪನೆಗೊಳಿಸುವುದು ನನ್ನ ಅವತಾರದ ಮುಖ್ಯ ಉದ್ದೇಶಗಳಲ್ಲಿ ಒಂದು ಅಂತ ಹೇಳ್ತಾರೆ ಸ್ವಾಮಿ. ಇದು ಆತ್ಮ ಸಾಕ್ಷಾತ್ಕಾರದ ಗುರಿಯತ್ತ ಸಾವಧಾನವಾಗಿ ಆನಂದದಾಯಕವಾಗಿ ನಮ್ಮನ್ನು ಕರೆದೊಯ್ಯುತ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಸ್ವಾಮಿ ಸ್ಟಾರ್ಟ್ ಅರ್ಲಿ, ಡ್ರೈವ್ ಸ್ಲೋಲಿ ಆಂಡ್ ರೀಚ್ ಸೇಫ್ಲಿ ಎಂದಿದ್ದಾರೆ. ನಾಮಸ್ಮರಣೆಯ ಹಂಬಲವು ವೇದನೆಯಾಗಿ ಆನಂದವಾಗಿ ಫಲಿಸಿದಾಗ ಇಡೀ ವಾತಾವರಣವೇ ಪುಳಕಗೊಂಡು ಆತ್ಮಾನುಭವವಾಗುತ್ತದೆ. ನಾಮ ಸಾಧನೆಯ ಪವಿತ್ರ ತರಂಗಗಳು ಮನಸ್ಸಿನ ಮಲಿನತೆಯನ್ನು ಹೋಗಲಾಡಿಸಿ ಸಾಧಕನನ್ನು ಬೆಳಕಿನೆಡೆಗೆ ಒಯ್ಯುತ್ತದೆ. ಭಾವವು ಯಾವುದೇ ಆಗಿದ್ದರೂ ಕೇವಲ ನಾಮಕ್ಕೆ ಅಪಾರ ಶಕ್ತಿ ಇದೆ. ನಾಮಸ್ಮರಣೆಯಿಂದ ಉಂಟಾಗುವ ಶಬ್ದದ ತರಂಗಗಳು ಸರ್ವವ್ಯಾಪಿ ಭಗವಂತನನ್ನು ಸಾಧಕನೆಡೆಗೆ ಸೆಳೆಯುತ್ತದೆ. ಈ ಸಾಧನೆಯಲ್ಲಿ ತೊಡಗಿದ ಅನೇಕ ಭಕ್ತರು ಭಗವಂತನ ದರ್ಶನ, ಸ್ಪರ್ಶನ ಮತ್ತು ಸಂಭಾಷಣೆಗಳ ಆನಂದವನ್ನು ಪಡೆದಿದ್ದಾರೆ. ಒಟ್ಟಾಗಿ ಭಜನೆಗಳನ್ನು ಹಾಡಿದಾಗ ಸಹನೆ, ವಿನಯ, ಸಮತ್ವ, ಪ್ರೇಮ ಮುಂತಾದ ಸದ್ಗುಣಗಳು ಆವಿರ್ಭವಿಸುವುದಲ್ಲದೆ ಭಜನೆಗಳನ್ನು ಕೇಳಿ ಆನಂದಿಸೋ ಜನರಲ್ಲಿ ತಾವೂ ಸಹ ಪಾಲ್ಗೊಳ್ಳಬೇಕು ಅನ್ನುವ ಆಸೆ ಮೂಡಿ ಕ್ರಮೇಣ ತಾವೂ ಈ ಸಾಧನೆಯಲ್ಲಿ ಪಾಲ್ಗೊಳ್ತಾರೆ. ನಾಮಸ್ಮರಣೆ ನಾವು ಏನೇ ಕೆಲಸ ಮಾಡ್ತಿದ್ರೂ ಸತತವಾಗಿ ನಡೆಯಬೇಕು. ಯುದ್ದ ಸನ್ನದ್ಧನಾದ ಅರ್ಜುನನಿಗೆ ಶ್ರೀಕೃಷ್ಣ ಮಾಮನುಸ್ಮರ ಯುದ್ಧಚ ಅಂದರೆ ಸದಾ ನನ್ನನ್ನೇ ಸ್ಮರಿಸುತ್ತಾ ನಿನ್ನ ಕರ್ತವ್ಯವಾದ ಯುದ್ಧವನ್ನು ಮಾಡು ಅಂತ ಹೇಳ್ತಾನೆ. ನಾವು ಸಹ ನಮ್ಮ ದಿನನಿತ್ಯದ ಜೀವನವೆಂಬ ಯುದ್ಧವನ್ನ ಎಡಬಿಡದೆ ನಾಮಸ್ಮರಣೆ ಮಾಡ್ತಾ ಮಾಡಬೇಕು. ಸರ್ವದಾ ಸರ್ವಕಾಲೇಶು ಸರ್ವಸ್ತ್ರ ಹರಿಚಿಂತನಂ ಅಂತಾರೆ ಸ್ವಾಮಿ. ಸತತವಾಗಿ ನಾಮಸ್ಮರಣೆ ಮಾಡಿ ಆದರೆ ಅದು ಟೇಪ್ ರೆಕಾರ್ಡರ್ ಅಥವಾ ಸಿಡಿ ಹಾಡಿದಂತಾಗಬಾರದು. ನಾಮವು ನಿಮ್ಮ ತುಟಿಗಳಲ್ಲಿ ನರ್ತಿಸುತ್ತಿದ್ದರೆ ಭಗವಂತನ ಪ್ರೇಮ, ಸಾಮರ್ಥ್ಯ, ಭವ್ಯತೆಗಳನ್ನ ನಿಮ್ಮ ಮನಸ್ಸು ಸವಿಯಲಿ. ನಾಮರೂಪಗಳೆಂಬ ಎರಡು ಹಳಿಗಳ ಮೇಲೆ ನಿಮ್ಮ ಮನಸ್ಸೆಂಬ ರೈಲು ಚಲಿಸಲಿ ಅಂತ ಸ್ವಾಮಿ ಹೇಳ್ತಾರೆ. ಸಾಧಾರಣವಾಗಿ ನಮ್ಮೆಲ್ಲರ ಅನಿಸಿಕೆ ದೇಹೋಹಂ ಅಥವಾ ದೇಹವೇ ನಾನು ಎನ್ನುವ ತಪ್ಪು ಕಲ್ಪನೆ. ಆದರೆ ಸ್ವಾಮಿಯವರ ಉಪದೇಶಗಳ ಕೇಂದ್ರ ಸಂದೇಶ ಇದು: ಈ ಮಾನವ ಶರೀರ ನೀನಲ್ಲ, ಅದು ಆತ್ಮ ಅಥವಾ ದೈವತ್ವದ ಕಿಡಿಯ ಮನೆ. ಏಕೆಂದರೆ ದೇವರು ಪ್ರತಿಯೊಬ್ಬರ ಹೃದಯವಾಸಿ ಮತ್ತು ಆ ದೈವತ್ವದ ಕಿಡಿಯೇ ನೀನು. ದೇಹದಲ್ಲಿರುವ ಈ ದೈವತ್ವದ ಕಿಡಿಯನ್ನುಳಿದು ಇಂದ್ರಿಯ ಗೋಚರವಾದ ದೃಶ್ಯಮಯ ಪ್ರಪಂಚವೆಲ್ಲವೂ ಭ್ರಮೆ ಅಥವಾ ಮಿಥ್ಯ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ. ದೇಹವೇ ದೇವಾಲಯ, ಅದರೊಳಗಿರುವ ಸನಾತನವಾದ ಜೀವನೇ ದೇವರು ಎನ್ನುತ್ತದೆ ಭಗವದ್ಗೀತೆ. ನಾಮಸ್ಮರಣೆಯಿಂದಾಗಿ ಈ ದೇಹೋಹಂ ಎನ್ನುವ ತಪ್ಪು ಕಲ್ಪನೆಯು ಕ್ರಮೇಣ ದಾಸೋಹಂ ಆಗಿ ಕೊನೆಗೆ ಸೋಹಂ ಆಗಬೇಕು ಎನ್ನುತ್ತಾರೆ ಸ್ವಾಮಿ. ಇದೇ ಭಜನೆಗಳಿಂದಾಗುವ ಬಹಳ ಮಹತ್ತರವಾದ ಪ್ರಯೋಜನ. ನಾಮಸ್ಮರಣೆಯಿಂದಾಗಿ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ನಮ್ಮೊಳಗೇ ಇರುವ ಈ ಅಂತಃಶತ್ರುಗಳು ಪಲಾಯನ ಮಾಡುತ್ತವೆ. ರಾಮ ಮತ್ತು ಕಾಮ ಒಟ್ಟಿಗೆ ಇರಲಾರವು ಎನ್ನುತ್ತಾರೆ ಸ್ವಾಮಿ. ಇದು ಮಾನವ ಜನಾಂಗದ ಅನೇಕ ತೊಡಕುಗಳನ್ನು ನಿವಾರಿಸಿ ರಾಕ್ಷಸ ಪ್ರವೃತ್ತಿಗಳನ್ನು ಹೋಗಲಾಡಿಸಿ ಮಾನವರನ್ನಾಗಿಸುತ್ತೆ. ಸಾಯಿ ಭಜನೆಗಳ ಅನುಪಮತೆ ಮತ್ತು ಅದ್ವಿತೀಯತೆಯ ಬಗ್ಗೆ ಈಗ ಸ್ವಲ್ಪ ತಿಳಿಯೋಣ. ನಾಮ ಸಂಕೀರ್ತನೆ ಅಥವಾ ನಾಮಸ್ಮರಣೆ ನಮ್ಮ ಭಾರತ ದೇಶಕ್ಕೆ ಹೊಸತೇನೂ ಅಲ್ಲ. ಹಿಂದೆ ನಡೆಯುತ್ತಿದ್ದ ಭಜನೆಗಳು ಒಂದು ನಿರ್ದಿಷ್ಟ ನಾಮರೂಪಗಳಿಗೆ ಸೀಮಿತವಾಗಿತ್ತು. ಉದಾಹರಣೆಗೆ ತ್ಯಾಗರಾಜರು, ರಾಮದಾಸರು, ಕಬೀರ್ ಮುಂತಾದವರು ರಾಮನಾಮವನ್ನು ಭಜಿಸಿದರೆ ಚೈತನ್ಯ ಮಹಾಪ್ರಭುಗಳು, ಗೌರಾಂಗ, ಜಯದೇವ, ಮೀರಾ ಮುಂತಾದವರು ಶ್ರೀಕೃಷ್ಣನನ್ನ ಭಜಿಸಿದವರು. ಭಜನೆಗಳನ್ನು ಹಾಡೋದರಲ್ಲಿ ಭಗವಾನ್ ಬಾಬಾರವರು ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡಿದ್ದಾರೆ ಅಂದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಭಾರತದ ಇತಿಹಾಸದಲ್ಲೇ ಹಿಂದೆಂದೂ ಇಲ್ಲದ ಕ್ರಾಂತಿ ಇದು. ಸ್ವಾಮಿಯವರು ತಮ್ಮ ಎಳೆಯ ಪ್ರಾಯವಾದ 14ನೇ ವಯಸ್ಸಿನಲ್ಲಿಯೇ 1940ರಲ್ಲಿ ಉರವಕೊಂಡದಲ್ಲಿ ಈ ಕ್ರಾಂತಿಯನ್ನು ಪ್ರಾರಂಭಿಸಿದಾಗ ಅವರು ಹೇಳಿಕೊಟ್ಟ ಮೊದಲನೇ ಪಾಠವೇ ಮಾನಸ ಭಜರೆ ಗುರುಚರಣಂ ದುಸ್ತರ ಭವಸಾಗರ ತರಣಂ ಎನ್ನುವ ಭಜನೆ. ಸ್ವಾಮಿಯವರು ಇನ್ನೂ ಎಳೆಯ ಪ್ರಾಯದಲ್ಲೇ ತಾವೇ ರಚಿಸಿದ ಭಜನೆಗಳು ಹಾಗೂ ನಾಮಾವಳಿಗಳನ್ನು ತಮ್ಮ ಸ್ನೇಹಿತರಿಗೆ ಹೇಳಿಕೊಟ್ಟು ಗುಂಪುಗಳಲ್ಲಿ ಹಾಡಲು ಪ್ರೋತ್ಸಾಹಿಸ್ತಾ ಇದ್ರು. ಶಿರಡಿ ಸಾಯಿಬಾಬಾರವರು ಊರಿನ ಸುತ್ತಲೂ ಗೋಧಿ ಹಿಟ್ಟನ್ನು ಚೆಲ್ಲಿ ಕಾಲರಾ ಮಾರಿಯನ್ನು ಓಡಿಸಿದರೆ ಇನ್ನೂ ಹುಡುಗನಾಗಿದ್ದ ಸ್ವಾಮಿಯವರು ತಮ್ಮ ಸಹಚರರೊಂದಿಗೆ ಬೀದಿ ಬೀದಿಗಳಲ್ಲಿ ಭಜನೆಗಳನ್ನು ಹಾಡಿ ಕಾಲರಾ ಮಾರಿಯನ್ನ ಓಡಿಸಿದರು. ಊರಿನ ಜನರಿಗೆ ನಾಮಸ್ಮರಣೆಯ ಮಹತ್ವವನ್ನ ಆ ಚಿಕ್ಕ ವಯಸ್ಸಿನಲ್ಲಿಯೇ ತೋರಿಸಿಕೊಟ್ರು. ಸಾಯಿ ಭಜನೆಗಳು ಅನುಪಮ ಮತ್ತು ಅದ್ವಿತೀಯ. ಹೇಗೆಂದರೆ ಈ ಭಜನೆಗಳಲ್ಲಿ ಎಲ್ಲ ನಾಮಗಳು ಸಮಾನವೇ. ಇವು ಭಗವಂತನ ಭವ್ಯತೆಯನ್ನು ಜ್ಞಾಪಕಕ್ಕೆ ತರುತ್ತವೆ. ಪ್ರಪಂಚದ ಎಲ್ಲ ಪ್ರಮುಖ ಮತಗಳ ದೇವರುಗಳ ನಾಮಗಳು ಇರೋದ್ರಿಂದ ಹಿಂದೂ, ಕ್ರೈಸ್ತ, ಇಸ್ಲಾಂ, ಬೌದ್ಧ, ಜೈನ, ಜೊರಾಷ್ಟ್ರ ಹೀಗೆ ಯಾವುದೇ ಗುಂಪಿನ ಅಥವಾ ಮತಗಳ ಜನರು ಪಾಲ್ಗೊಂಡು ಹಾಡಬಹುದಾಗಿದೆ. ಇದರ ಮುಖ್ಯ ಸಂದೇಶ ಅಂದರೆ ಎಲ್ಲ ನಾಮಗಳು ಸಹ ಇರುವ ಒಬ್ಬನೇ ದೇವರನ್ನ ನಿರ್ದೇಶಿಸಿವೆ. ಯಾವುದೇ ನಾಮವನ್ನು ಹೊರತುಪಡಿಸಿಲ್ಲ ಅಥವಾ ಪ್ರತ್ಯೇಕಿಸಿಲ್ಲ. ಹೀಗೆ ಎಲ್ಲ ಮತಗಳ ಜನರು ಒಟ್ಟಾಗಿ ಸೇರಿ ಹಾಡೋದ್ರಿಂದ ಧರ್ಮ ಸಹಿಷ್ಣುತೆ, ಹೃದಯ ವೈಶಾಲ್ಯತೆ, ವಿನಯ, ವಿಶ್ವಮಾನವ ಪ್ರೇಮ ಮುಂತಾದ ಸದ್ಗುಣಗಳನ್ನು ಕಲಿಸುವುದು ಸ್ವಾಮಿಯವರ ಉದ್ದೇಶ. ಈ ಭಜನೆಗಳಲ್ಲಿ ಆಬಾಲ ವೃದ್ಧಿರಾದಿಯಾಗಿ ಜಾತಿ, ಮತ ದೇಶ, ಭಾಷೆ, ಸ್ತ್ರೀ ಪುರುಷರೆಂಬ ಯಾವುದೇ ಭೇದವಿಲ್ಲದೆ ಪಾಲ್ಗೊಳ್ಳಬಹುದು. ಇದರಿಂದ ಭಕ್ತರ ಆಧ್ಯಾತ್ಮಿಕ ಉನ್ನತಿಯೊಂದಿಗೆ ಉತ್ತಮ ಸಮಾಜದ ಬೆಳವಣಿಗೆ ಹಾಗೂ ಪ್ರಗತಿಯೂ ಆಗುತ್ತದೆ. ಸ್ವಾಮಿಯವರು ಇಡೀ ಪ್ರಪಂಚಕ್ಕೆ ದೇವನೊಬ್ಬ ನಾಮಹಲವು ಅನ್ನೋದನ್ನ ಭಜನೆಗಳ ಮೂಲಕ ಸಾಬೀತುಪಡಿಸಿ ಕಪ್ಪು ಬಿಳಿ, ಮೇಲು ಕೀಳು, ಬಡವ ಬಲ್ಲಿದರೆಂಬ ಯಾವುದೇ ಭೇದವಿಲ್ಲದೆ ಎಲ್ಲ ದೇಶಗಳ ಎಲ್ಲ ಭಕ್ತ ಜನರ ಬಾಗಿಲಿಗೆ ಒಯ್ದಿದ್ದಾರೆ. ಇದರಿಂದಾಗಿ ಪ್ರಪಂಚದ ಎಲ್ಲ ದೇಶಗಳ ಸಾಯಿ ಸಂಸ್ಥೆಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಅಂದರೆ ಇಂಗ್ಲಿಷ್, ಪರ್ಷಿಯನ್, ಚೈನೀಸ್, ಜಾಪನೀಸ್, ಇಟಾಲಿಯನ್, ಸ್ಪ್ಯಾನಿಶ್, ಸ್ವೀಡಿಶ್ ಮುಂತಾದ ಇನ್ನಿತರ ಅನೇಕ ಭಾಷೆಗಳಲ್ಲಿ ಭಗವಂತನ ಭವ್ಯತೆಯನ್ನು ಭಜನೆಗಳ ಮೂಲಕ ಹಾಡಿ ಹೊಗಳುವಂತಾಗಿದೆ. ನಾಮಸ್ಮರಣೆಯಿಂದ ವಿವಿಧ ಭಾವಗಳನ್ನು ಸುರಿಸಿದಾಗ ಎಲ್ಲರ ಹೃದಯಗಳನ್ನು ನೀವು ಪವಿತ್ರಗೊಳಿಸಿ ಪುಳಕಗೊಳಿಸುತ್ತೀರಿ ಅಂತ ಸ್ವಾಮಿ ಹೇಳ್ತಾರೆ. ಇಡೀ ಪ್ರಪಂಚದಲ್ಲಿರುವ ಭಕ್ತರಿಗಾಗಿ ಇದೊಂದು ಅಪೂರ್ವ ವರಪ್ರಸಾದ. ಇದು ಸ್ವಾಮಿಯವರು ನಿರ್ದೇಶಿಸಿರುವ ಭವರೋಗದ ಔಷಧ. ಇದು ನಮ್ಮೆಲ್ಲರ ಒಳಿತಿಗಾಗಿ ಸ್ವಾಮಿಯವರು ನೀಡಿರುವ ಆದೇಶ. ನಾವು ವಿಧೇಯರಾಗಿ ಪಾಲಿಸಬೇಕು ಅಷ್ಟೆ. ಇದನ್ನು ನಮ್ಮ ಕರ್ತವ್ಯವೆಂದು ಭಾವಿಸಿ ನಮ್ಮ ಸಂಪೂರ್ಣ ಹೃದಯ, ಮನಸ್ಸು, ಶಕ್ತಿ ಹಾಗೂ ಶ್ರದ್ಧೆಗಳೊಂದಿಗೆ ಭಜನೆಗಳಲ್ಲಿ ಪಾಲ್ಗೊಳ್ಳಬೇಕು. ಭಗವಂತನ ಪಾದಗಳಿಗೆ ಸಮರ್ಪಿಸಿ ಧನ್ಯರಾಗಬೇಕು. ನಾವು ಎಲ್ಲೇ ಇರಲಿ, ಏನೇ ಕೆಲಸ ಮಾಡುತ್ತಿರಲಿ, ಈ ನಾಮಸ್ಮರಣೆಯ ಸಾಧನೆಯನ್ನು ನಿರಂತರವಾಗಿ ನಡೆಸಿದಾಗ ಮಾತ್ರವೇ ಯುಕ್ತ ಫಲವನ್ನು ಪಡೆಯಬಹುದು. ಸರ್ವದಾ ಸರ್ವಕಾಲೇಶು ಸರ್ವತ್ರ ಹರಿಚಿಂತನಂ ಅಂತ ಸ್ವಾಮಿ ಹೇಳ್ತಾರೆ. ಸ್ವಾಮಿಯವರು ಹಾಕಿಕೊಟ್ಟಿರುವ ಈ ಪರಂಪರೆಯನ್ನ ಮುಂದಿನ ಪೀಳಿಗೆಗಳಿಗೆ ಒಯ್ಯುವುದು ನಮ್ಮೆಲ್ಲರ ಜವಾಬ್ದಾರಿ ಹಾಗೂ ಕರ್ತವ್ಯವಾದ್ದರಿಂದ ಆನಂದ, ಉತ್ಸಾಹ, ಶ್ರದ್ಧಾಭಕ್ತಿಗಳಿಂದ ಭಜನೆಗಳನ್ನು ಹಾಡೋಣ, ಹಾಡಿಸೋಣ ಹಾಗೂ ಕಲಿಯುಗದ ಕಾರ್ಪಣ್ಯಗಳನ್ನು ಕಳೆಯೋಣ. ದೃಢವಾದ ನಂಬಿಕೆ, ಧೈರ್ಯ, ಆತ್ಮವಿಶ್ವಾಸಗಳಿಂದ ಈ ನಾಮಸ್ಮರಣೆಯ ಸಾಧನೆಯಲ್ಲಿ ಆತ್ಮಸಾಕ್ಷಾತ್ಕಾರದ ನಮ್ಮ ಗುರಿಯನ್ನು ತಲುಪೋಣ. ಜೈ ಸಾಯಿರಾಮ್.
1: ಯು ವರ್ ಲಿಸನಿಂಗ್ ಟು ಅ ಸ್ಪೆಷಲ್ ಬ್ರಾಡ್ಕಾಸ್ಟ್ ಇನ್ ದ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಕನ್ನಡ.
2: You are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.